ಅಷ್ಟಪದಿ ರಮಯ್ಯಾ ಕೇ ಗುಣಚೇತ ಪರಾನಿ ಕವನ ಮೂಲತೆ ಕವನ ದೃಷ್ಟಾನಿ ಜಿನ ತೂ ಸಾಜ ಸವಾರ ಸಿಗಾರ್ಯ ಗರ್ಭ ಅಗನ ಮಹ ಜಿನ್ಹೇ ಉಭಾರ್ಯ ಬಾರ ವ್ಯವಸ್ಥಾ ತುಜೇ ಪ್ಯಾರೇ ದೂಧ